ಬಾಲು ಬಾಲು ಬಾಲು ಬಾಲು ಅವರು ನಿಕ್ಕಾನೆ ಬಾಲು ಅವರು ನಿಕ್ಕಾನ ಬಾಲು ಅವನೇ ಅನುಗ್ರಹ ಅವನೇ ಅಲ್ಲೇ ಬೋಲಿ ಹಿಂದೆ ಇಲಾಖೆ ಅವನೇ

0: ಬಾರ ಪಾಪಾ.
1: ಒಮ್ಮೂಲ್ಲ ಪೂಸ,
0: ಇನ್ನೇನು ದಿನ ಕರೀನದ ನಿನ್ನೋಡ ಕಳ್ಳಂ ಬರಲಿಲ್ಲ ಅಂದ್ ಪರಲಿಲ್ಲ ಪಾಪ.
1: ಎಂಟ ಮಣ್ಣು ಮೋನೆ ಪಾಪ ನಿನ್ನ ಸ್ನೇಹಿಸಿಟ್ಟಿಲ್ಲ ಪೂಸ.